ಮಾಡಿ ಅಂತ ನಸೀರು ಅದರೇ ಚೊಂಡಿಯ ಮುಡಿಯತಿ ಅದ ಕಾಲನು ಅಲೆಯ ಸಲ ತುಂಬಿಲು ಚಲ್ಲ ಮುಸಲ್ಲಿಮನ್